0: நம சிவாய. யூஆர் லிஸ்னிங் டு சைவம்.org ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம்.org. ஓம் நம சிவாய.
1: ஓம். அத பஞ்சவிம்சோத்யாயம் ருத்ராக்ஷமாஹாத்யம். சூத உவாச: சௌனகர்ஷே மகாப்ராஜ்ஞம் சிவரூபமஹாமதே ருணுருத்ராக்ஷமாஹாத்யம் சமாசாத் கதயாம்யஹம் சிவப்ரியதமோ ஜ்ஞேயோ ருத்ராக்ஷஸ் பரபாவனஹ தர்ஷனாத் ஸ்பர்ஷனாத் ஜாப்யாத் சர்வபாபஹரஸ்ப்ருதஹம் புரா ருத்ராக்ஷமஹிமா தேவ்யக்ரே கதிதோ முனே லோகோபகரணார்த்தாய சிவேன பரமாத்மனா. சிவ உவாச: ஸ்ருயதாம் தூ மகேஷாணி ருத்ராக்ஷமஹிமா சிவே கதயாமி தவ ப்ரீத்யா பக்தானாம் ஹிதகாம்யயா. திவ்யவர்ஷசஹஸ்ராணி மகேஷாணி புனஃப் புரா தப ப்ரகுர்வதஸ்த்ரஸ்தம் மனசம்யம்ய வை மம ஸ்வதந்த்ரேன பரேஷேன லோகோபக்ருதிகாரிணாம் லீலயா பரமேஷாணி சக்ஷுர் உன்மீலிதம் மயா. புடாப்யாம் சாரு சக்ஷுர்ப்யோ பதிதா ஜலபிந்தவஹ தத்ராஸ்ருபிந்துதோ ஜாதா விருக்ஷா ருத்ராக்ஷசம்யகாஹ. தாவரத்வம் அனுப்ராப்ய பக்தானுக்ரஹ காரணாத் தே தத்தா விஷ்ணுபக்தேப்யஸ் சதுர்வர்ணேப்ய ஏவச பூமௌ கௌடாத்பவாம்சக்ரே ருத்ராக்ஷா சிவவல்லபான் மதுராயாம் அயோத்தியாயாம் லங்காயாம் மலையே ததாம் சக்யாதௌ ச ததா காஷ்யாம் தேசேஷ்வன்யேஷு வா ததாம். பராரசக்ய பாபௌக பேதனாச்சுத்திநோதனான் ப்ராஹ்மணா க்ஷத்ரியா வைஷ்யாஹ சூத்ரா ஜாதா மமாஜ்ஞயாம் ருத்ராட்சாஸ்தே பிருத்திவ்யாம் து தஜ்ஜாதீயாஹ சுபாக்ஷகாஹ ஸ்வேதரக்தாஃ பீதகிருஷ்ணாம் வருணாஜ்ஞேயாக்ரமாத் புதைஹ த்வஜாதீயம் நிருதிர்தார்யம் ருத்ராட்சம் வருணதக்ரமாத் வருணைஸு தத்ஃபலம் தார்யம் புக்தி முக்தி ஃபலேப்ஸுபிஹ சிவபக்தைர்விசேஷேன சிவயோஹோ ப்ரீதயே சதா தாத்ரீ ஃபலப்ரமாணம் யத் ஸ்ரேஷ்டமேதம் உதாஹ்ருதம் பதரீ ஃபலமாத்ரம் து மத்யமம் சம்ப்ரகீர்த்திதம் அதமம் சன மாத்ரம் ஸ்யாத் பிரக்ரியைஷா பரோச்சதே ஷுணு பார்வதி சுப்ரீத்யா பக்தானாம் ஹிதகாம்யயா பதரீ ஃபலமாத்ரம் ச யத் ஸ்யாத் கில மகேஸ்வரி ததாபி ஃபலதம் ப்ரோக் ஸ்லோகே சுக சௌபாக்யவர்தனம் தாத்ரீ ஃபல சமம் யத் ஸ்யாத் சர்வாரிஷ்ட விநாசனம் குஞ்சயா சதிருஷம் யத் ஸ்யாத் சர்வார்த்த ஃபல சாதனம் யதா யதா லகு ஸ்யாதே ததாதிக ஃபல ப்ரதஹ ஏகைகத ஃபலம் ப்ரோக்தம் தசாம்சைர் அதிகம் புதைஹி ருத்ராட்சதாரணம் ப்ரோக்தம் பாபநாசனஹேதவே தஸ்மாச்ச தாரணீயோ வை சர்வார்த்த சாதனோ த்ருவம் யதா ச த்ருஷ்யதே லோகே ருத்ராட்ச ஃபலத சுபஹ ததா த்ருஷ்யதே ந்யாச மாளிகா பரமேஸ்வரி சமாஸ்னிக்தா த்ருடா ஸ்தூலா கண்டகை சம்யுதா சுபாஹ ருத்ராட்சாஹ காமதா தேவி புக்தி முக்தி ப்ரதா சதா கிருமிதுஷ்டம் சின்ன பின்னம் கண்டகைர்ஹீனமேவ ச ரணயுக்தமவிருத்தம் ச ருத்ராட்சான் ஷட்விவர்ஜயேத் ஸ்வயமேவ க்ருதத்வாரம் ருத்ராக்ஷம் ஸ்யாதிஹோத்தமம் யத்து பௌருஷயத்னேன க்ருதம் தன் மத்யமம் பவேத் ருத்ராக்ஷதாரணம் ப்ரோக்தம் மஹாபாதகநாசனம் ருத்ர சங்க்யாசதம் த்ருத்வா ருத்ரரூபோ பவே நரஹ ஏகாதசதபாணீஹ த்ருத்வா யத் ஃபலமாப்யதே தத்ஃபலம் சக்யதே நைவ வக்தும் வர்ஷசதைரபி சதார்த்தேன யுதைஃ பஞ்சசதைர்வை முகுடம் மதம் ருத்ராட்சைர் விரசேத் சம்யக் பக்திமான் புருஷோ நர த்ரிபிஷ்சதை ஷஷ்டியுக்தை ஸ்திராவிருத்யா ததா புனஹ ருத்ராட்சைர் உபவீதம் ச நிர்மீயாத் பக்தி தத்பரஹ சிகாயாம் ச த்ரயம் ப்ரோக்தம் ருத்ராக்ஷானா மகேஸ்வரி கர்ணயோ ஷட்ச ஷட்சைவ வாம தக்ஷிணயோ ததா சதமேகோத்தரம் கண்டே பாஹோ வை ருத்ரசம்ஹயாம் கூர்பரத்வாரயோஸ்தத்ர மணிபந்தே ததா புனஹ உபவீதே த்ரயம் தார்யம் சிவபக்திரதைர்நரைஹி தேஷானுவரிதான் பஞ்ச சம்மிதான் தாரயேத் கடௌ ஏதத் சங்க்யாதிருதாயேன ருத்ராக்ஷாஹ பரமேஸ்வரி தத்ரூபம் தூ பிரணம்யசி ஸ்துத்யம் சர்வைர்மஹேஸ்வரம் ஏவம் போதம் திதம் தியானே யதா க்ருத்வாதனே ஜனம் சிவேதி வியாஹரம் சைவ திருஷ்டா பாபை பிரமுச்சதே சதாதிகசஹஸ்ரஸ்ய விதிரேஷ ப்ரகீர்த்தித ததபாவே ப்ரகாரோன்யஹ சுபஸ்ஸம் ப்ரோச்சதே மயா சிகாயாம் ஏகருத்ராக்ஷம் சிரசா த்ரிஷதம் வஹேத பஞ்சாஷச்ச கலே தத்யாத் பாஃபோ ஷோடச ஷோடச மணிபந்தே த்வாதச த்விஸ்கந்தே பஞ்சசதம் வஹேத் அஷ்டோத்ரிஷதைர்மால்யம் உபவீதம் ப்ரகல்பயேத் ஏவம் சஹஸ்ர ருத்ராக்ஷம் தாரயேத் யோ திருடவரதம் ತಂ ನಮಂತಿ ಸುರಾ ಸರ್ವೇ ಯಥಾ ರುದ್ರಸ್ತಥೈವ ಸಹ ಏಕಂ ಶಿಖಾಯಾಂ ರುದ್ರಾಕ್ಷಂ ಚತ್ವಾರಿಂಶಂತು ಭಸ್ತಕೇ ದ್ವಾತ್ರಿಂಶತ್ ಕಂಠ ದೇಶೇತು ವಕ್ಷಸ್ಯಷ್ಟೋತ್ತರಂ ಶತಂ ಏಕೈಕಂ ಕರ್ಣಯೋ ಷಟ್ ಬಾಹೋ ಷೋಡಶ ಷೋಡಶ ಕರಯೋರ್ ಅವಿಮಾನೇನ ದ್ವಿಗುಣೇನ ಮುನೀಶ್ವರ ಸಂಖ್ಯಾ ಪ್ರೀತಿಭೃತಾಯೇನ ಸೋಪಿ ಶೈವ ಜನಃ ಪರಃ ಶಿವವತ್ಪೂಜನೀಯೋ ಹಿ ವಂದ್ಯಸರ್ವೈರಭೀಕ್ಷಶಃ ಶಿರಮೀಶಾನ ಮಂತ್ರೇನ ಕರ್ಣೇ ತತ್ಪುರುಷೇನ ಚ ಅಘೋರೇನ ಗಲೇಧಾರ್ಯಂ ತೇನೈವ ಹೃದಯೇಪಿ ಚ ಅಘೋರಬೀಜಮಂತ್ರೇಣ ಕರಯೋಧಾರಯೇ ಸುಧೀಹಿ ಪಂಚದಶಾಕ್ಷ ಘೃತಿತಾಂ ವಾಮದೇವೇನ ಚೋದರೇ ಪಂಚಬ್ರಹ್ಮವಿರಂಗೈಶ್ಚ ತ್ರಿಮಾಲಾಂ ಪಂಚಸಪ್ತ ಚ ಅಥವಾ ಮೂಲಮಂತ್ರೇಣ ಸರ್ವಾನಕ್ಷಾಂಸು ಧಾರಯೇತ್ ಮದ್ಯಂ ಮಾಂಸಂ ತು ಲಶುನಂ ಪಲಾಂಡುಂ ಶೀಘ್ರಮೇವ ಚ ಶ್ಲೇಷ್ಮಾಂತಕಂ ವಿದ್ವರಾಹಂ ಭಕ್ಷಣೇ ವರ್ಜಯೇತದಃ ವಲಕ್ಷಂ ರುದ್ರಾಕ್ಷಂ ದ್ವಿಜತನುಭಿರೇವೇಹ ವಿಹಿತಂ ಸುರಕ್ತಂ ಕ್ಷತ್ರಾಣಾಂ ಪ್ರಮುದಿತಮುಮೇ ಪೀತಮಸಕೃತ ತತೋ ವೈಶ್ಯೈರ್ಧಾರ್ಯಂ ಪ್ರತಿದಿವಸಮಾವಶ್ಯಕಮಹೋ ತಥಾ ಕೃಷ್ಣಂ ಶೂದ್ರೈಹಿ ಹೃದಿಗದಿತ ಮಾರ್ಗೋಯಮಗಜೆ ವರ್ಣೀವನಿ ಗೃಹಪತಿರ್ ನಿಯಮೇನ ದಧ್ಯಾತ್ ಏತದ್ರಹಸ್ಯಂ ಪರಮೋ ನಹಿ ಜಾತತಿಷ್ಠೇತ್ ರುದ್ರಾಕ್ಷಧಾರಣಮಿದಂ ಸುಕೃತೈಶ್ಚ ಲಭ್ಯಂ ತ್ಯಕ್ವೇದಮೇತತ್ ಅಖಿಲಾನ್ ನರಕಾನ್ ಪ್ರಯಾತಿ ಆದಾವಾಮಲಕಾಸ್ತತೋ ಲಘುಧರಾ ರುಗ್ನಾಥದಕ್ಕಂಟಕೈಃ ಸಂದಷ್ಟಾ ಕೃಭಿಸ್ತನೂಪಕರಣ ಛಿದ್ರೇನ ಹೀನಾ ತಥಾ ಧಾರ್ಯಾನೈವ ಶುಭೇಪ್ಸುಭಿಸ್ ಚನಕವದ್ ರುದ್ರಾಕ್ಷಮಪ್ಯಂ ತತೋ ರುದ್ರಾಕ್ಷುಮಲಿಂಗಮಂಗಲಮುಮೇ ಸೂಕ್ಷ್ಮಂ ಪ್ರಶಸ್ತಂ ಸದಾ ಸರ್ವಾಶ್ರಮಾನಾಂ ವರ್ಣಾನಾಂ ಸ್ತ್ರೀಶೂದ್ರಾಣಾಂ ಶಿವಾಗ್ನಯಾ ಧಾರ್ಯಾ ಸದೈವ ರುದ್ರಾಕ್ಷ ಯತೀನಾಂ ಪ್ರಣವೇನ ಹಿ ದಿವಾ ಬಿಭ್ರದ್ ರಾತ್ರಿ ಕೃತೈ ರಾತ್ರೌ ಬಿಭ್ರದ್ದಿವಾ ಕೃತೈಃ ಪ್ರಾತರ್ಮಧ್ಯಾಹ್ನ ಸಾಯಾಹ್ನೇ ಮುಚ್ಯತೆ ಸರ್ವಪಾದಕೈಃ ಏ ತ್ರಿಪುಂಡ್ರಧರಾಲೋಕೇ ಜಟಾಧಾರಿಣಯೇ ವಯೇ ಏ ರುದ್ರಾಕ್ಷಧರಾಸ್ತೇ ವೈ ಯಮಲೋಕಂ ಪ್ರಯಾಂತಿ ನ ರುದ್ರಾಕ್ಷಮೇಕಂ ಶಿರಸಾ ಬಿಭರ್ತಿ ತಥಾ ತ್ರಿಪುಂಡ್ರಂ ಚ ಲಲಾಟ ಮಧ್ಯೆ ಪಂಚಾಕ್ಷರಂ ಯೇ ಹಿ ಜಪಂತಿ ಮಂತ್ರಂ ಪೂಜ್ಯಾ ಭವದ್ಭಿಃ ಖಲು ದೇಹಿ ಸಾಧವಃ ಯಸ್ಯಾಂಗೇ ನಾತಿ ರುದ್ರಾಕ್ಷ ತ್ರಿಪುಂಡ್ರಂ ಬಾಲಪಟ್ಟಕೆ ಮುಖೇ ಪಂಚಾಕ್ಷರಂ ನಾಸ್ತಿ ತಮಾನಯಯಮಾಲಯಂ ಜ್ಞಾತ್ವಾ ಜ್ಞಾತ್ವಾ ತತ್ ಪ್ರಭಾವಂ ಭಸ್ಮ ರುದ್ರಾಕ್ಷಧಾರಿಣಃ ತೇ ಪೂಜ್ಯಾ ಸರ್ವದಾಸ್ಮಾಕಂ ನೋನೇತವ್ಯಾ ಕದಾಚನ ಏವಂ ಆಜ್ಞಾಪಯಾಮಾಸ ಕಾಲೋಪಿ ನಿಜಕಿಂಕರಾನ್ ತಥೇತಿ ಮತ್ವಾ ತೇ ಸರ್ವೇ ತೂಷ್ಣೀಮಾಸನ್ ಸುವಿಸ್ಮಿತಾಃ ಅತಏವ ಮಹಾದೇವಿ ರುದ್ರಾಕ್ಷೋಪ್ಯಘನಾಚನಃ ತದ್ಧರೋ ಮತ್ಪ್ರಿಯ ಶುದ್ಧೋ ಯಘವಾನಪಿ ಪಾರ್ವತಿ ಹಸ್ತೇ ಬಾಹೌ ತಥಾ ಮೂರ್ಧ್ನಿ ರುದ್ರಾಕ್ಷಂ ಧಾರಯೇತು ಯಃ ಅವಧ್ಯ ಸರ್ವಭೂತಾನಾಂ ರುದ್ರರೂಪೀ ಚ ರೇದ್ಭುವಿ ಸುರಾಸುರಾನಾಂ ಸರ್ವೇಷಾಂ ವಂದನೀಯ ಸದಾ ಸ ವೈ ಪೂಜನೀಯೋ ಹಿ ದೃಷ್ಟಸ್ಯ ಪಾಪಃ ಚ ಯಥಾ ಶಿವಃ ಧ್ಯಾನಜ್ಞಾನಾವ ಮುಕ್ತೋಪಿ ರುದ್ರಾಕ್ಷಂ ಧಾರಯೇತು ಯಃ ಸರ್ವಪಾಪ ವಿನಿರ್ಮುಕ್ತಃ ಸಯಾತಿ ಪರಮಾಂ ಗತಿಂ ರುದ್ರಾಕ್ಷೇನ ಜಪನ್ ಮಂತ್ರಂ ಪುಣ್ಯಂ ಕೋಟಿಗುಣಂ ಭವೇತ್ ದಶಕೋಟಿಗುಣಂ ಪುಣ್ಯಂ ಧಾರಣಾಲ್ಲಭತೆ ನರಃ ಯಾವತ್ಕಾಲಂ ಹಿ ಜೀವಸ್ಯ ಶರೀರಸ್ಥೋ ಭವೇತ್ ಸ ವೈ ತಾವತ್ಕಾಲಂ ಸ್ವಲ್ಪ ಮೃತ್ಯುರ್ ನತಂ ದೇವೀ ವಿಬಾಧತೆ ತ್ರಿಪುಂಡ್ರೇನ ಚ ಸಂಯುಕ್ತಂ ರುದ್ರಾಕ್ಷಾವಿಲಸಾಂಗಕಂ ಮೃತ್ಯುಂಜಯಂ ಜಪಂತಂ ಚ ದೃಷ್ಟ್ವಾ ರುದ್ರಫಲಂ ಲಭೇತ್ ಪಂಚದೇವ ಪ್ರಿಯಶ್ಚೈವ ಸರ್ವದೇವ ಪ್ರಿಯಸ್ತಥಾ ಸರ್ವಮಂತ್ರಾಂಜಪೇನ್ ಭಕ್ತೋ ರುದ್ರಾಕ್ಷಮಾಲಯಾ ಪ್ರಿಯೇ ವಿಷ್ಣಾದಿದೇವ ಭಕ್ತಾಶ್ಚ ಧಾರಯೇಯುರ್ನ ಸಂಶಯಃ ರುದ್ರಭಕ್ತೋ ವಿಶೇಷೇನ ರುದ್ರಾಕ್ಷಾನ್ ಧಾರಯೇ ಸದಾ ರುದ್ರಾಕ್ಷ ವಿವಿಧಾ ಪ್ರೋಕ್ತಾಸ್ತೇಷಾನ್ ಭೇದಾನ್ ವದಾಮ್ಯಹಂ ಶೃಣು ಪಾರ್ವತಿ ಸದ್ಭಕ್ತ್ಯಾ ಭುಕ್ತಿ ಮುಕ್ತಿ ಫಲಪ್ರದಾನ್ ಏಕವಕ್ತೃ ಶಿವ ಸಾಕ್ಷಾತ್ ಭುಕ್ತಿ ಮುಕ್ತಿ ಫಲಪ್ರದಃ ತಸ್ಯ ದರ್ಶನ ಮಾತ್ರೇಣ ಬ್ರಹ್ಮಹತ್ಯಾಮ್ಯಪೋಹತಿ ಯತ್ರ ಸಂಪೂಜಿತಸ್ತತ್ರ ಲಕ್ಷ್ಮೀರ್ ದೂರತರಾ ನಹಿ ನಶ್ಯಂತ್ಯುಪದ್ರವಾಃ ಸರ್ವೇ ಸರ್ವಕಾಮಾ ಭವಂತಿ ಹಿ ವಿವಕ್ತ್ರೋ ದೇವದೇವೇಶಃ ಸರ್ವಕಾಮಫಲಪ್ರದಃ ವಿಶೇಷತಃ ಸ ರುದ್ರಾಕ್ಷೋ ಗೋವಧಂ ನಾಶಯೇದ್ಭುತಂ ಧೃತಂ ತ್ರಿವಕ್ತ್ರೋ ಯೋ ಹಿ ರುದ್ರಾಕ್ಷ ಸಾಕ್ಷಾ ಸಾಧನತಃ ಸದಾ ತತ್ಪ್ರಭಾವಾತ್ ಭವೇಯುರ್ವೈ ವಿದ್ಯಾಃ ಸರ್ವಾಃ ಪ್ರತಿಷ್ಠಿತಾಃ ಚತುರ್ವಕ್ತ್ರ ಸ್ವಯಂ ಬ್ರಹ್ಮ ನರಹತ್ಯಾಮ್ಯಬೋಹತಿ ದರ್ಶನಾತ್ ಸ್ಪರ್ಶನಾತ್ ಸದ್ಯಶ್ಚತುರ್ವರ್ಗಫಲಪ್ರದಃ ಪಂಚವಕ್ತ್ರ ಸ್ವಯಂ ರುದ್ರಃ ಕಾಲಾಗ್ನಿರ್ನಾಮತಃ ಪ್ರಭುಃ ಸರ್ವಭುಕ್ತಿ ಸರ್ವಮುಕ್ತಿಪ್ರದಶ್ಚೈವ ಸರ್ವಕಾಮಫಲಪ್ರದಃ ಅಗಮ್ಯಾಗಮನಂ ಪಾಪಂ ಅಭಕ್ಷ್ಯಸಿ ಚ ಭಕ್ಷಣಂ ಇತ್ಯಾದಿ ಸರ್ವ ಪಾಪಾನಿ ಪಂಚವಕ್ತ್ರೋ ವ್ಯಪೋಹತಿ ಷಡ್ವಕ್ತ್ರಃ ಕಾರ್ತಿಕೇಯಸ್ತು ಧಾರಣಾ ದಕ್ಷಿಣೇ ಭುಜೆ ಬ್ರಹ್ಮಹತ್ಯಾದಿಕೈಃ ಪಾಪೈರ್ಮುಚ್ಯತೆ ನಾತ್ರ ಸಂಶಯಃ ಸಪ್ತವಕ್ತ್ರೋ ಮಹೇಶಾನಿ ಹ್ಯನಂಗೋ ನಾಮ ನಾಮದಃ ಧಾರಣಾ ದಸ್ಯ ದೇವೇಶಿ ದರಿದ್ರೋ ಅಪೀಶ್ವರೋ ಭವೇತ್ ರುದ್ರಾಕ್ಷಶ್ಚಾಷ್ಟವಕ್ತ್ರಶ್ಚ ವಸುಮೂರ್ತಿಶ್ಚ ಭೈರವಃ ಧಾರಣಾದಸ್ಯ ಪೂರ್ಣಾಯುರ್ ವೃತೋ ಭವತಿ ಶೂಲಭೃತ್ ಭೈರವೋ ನವವಕ್ತ್ರಶ್ಚ ಕಪಿಲಶ್ಚ ಮುನಿಸ್ಮೃತಃ ದುರ್ಗಾ ವಾ ಸಭೀಷ್ಟಾತ್ರಿ ನವರೂಪಾ ಮಹೇಶ್ವರಿ ತಂ ಧಾರಯೇದ್ ವಾಮಹಸ್ತೆ ರುದ್ರಾಕ್ಷಂ ಭಕ್ತಿಮತ್ ಪರಃ ಸರ್ವೇಶ್ವರೋ ಭವೇ ನೂನಂ ಮಮ ತುಲ್ಯೋ ನ ಸಂಶಯಃ ದಶವಕ್ತ್ರೋ ಮಹೇಶಾನಿ ಸ್ವಯಂ ದೇವೋ ಜನಾರ್ದನಃ ಧಾರಣಾತ್ತಸ್ಯ ದೇವೇಶಿ ಸರ್ವಾನ್ ಕಾಮಾನವಾಪ್ನುಯಾದ್ ಏಕಾದಶ ಮುಖೋ ಯಸ್ತು ರುದ್ರಾಕ್ಷಃ ಪರಮೇಶ್ವರಿ ಸರುದ್ರೋ ಧಾರಣಾತ್ತಸ್ಯ ಸರ್ವತ್ರ ವಿಜಯೀ ಭವೇತ್ ದ್ವಾದಶಾಸ್ಯಂ ತು ರುದ್ರಾಕ್ಷಂ ಧಾರಯೇತ್ ಕೇಶದೇಶಕೇ ಆದಿತ್ಯಾಶೈವ ತೇ ಸರ್ವೇ ದ್ವಾದಶೈವ ಸ್ಥಿತಾಸ್ತಥಾ ತ್ರಯೋದಶ ಮುಖೋ ವಿಶ್ವೇ ದೇವಸ್ತದ್ಧಾರಣಾ ನರಃ ಸರ್ವಾನ್ ಕಾಮಾನವಾಪ್ನೋತಿ ಸೌಭಾಗ್ಯ ಮಂಗಲಂ ಲಭೇತ್ ಚತುರ್ದಶ ಮುಖೋ ಯೋ ಹಿ ರುದ್ರಾಕ್ಷ ಪರಮ ಶಿವಃ ಧಾರಯೇನ್ಮೂರ್ಧಿತಂ ಭಕ್ತ್ಯಾ ಸರ್ವಪಾಪಂ ಪ್ರಣಶ್ಯತಿ ಇತಿ ರುದ್ರಾಕ್ಷ ಭೇದಾ ಹಿ ಪ್ರೋಕ್ತಾ ವೈ ಸುಖ ಭೇದತಃ ತತ್ತನ್ ಇತಿ ರುದ್ರಾಕ್ಷ ಭೇದಾ ಹಿ ಪ್ರೋಕ್ತಾ ವೈ ಮುಖ ಭೇದತಃ ತತ್ತನ್ಮಂತ್ರಾಂ ಶೃಣು ಪ್ರೀತ್ಯಾ ಕ್ರಮಾಚೈಲೇಶ್ವರಾತ್ಮಜೆ ಓಂ ಹ್ರೀಂ ನಮಃ ಓಂ ನಮಃ ಕ್ಲೀಂ ನಮಃ ಓಂ ಹ್ರೀಂ ನಮಃ ಓಂ ಹ್ರೀಂ ನಮಃ ಓಂ ಹ್ರೀಂ ಹೂಂ ನಮಃ ಓಂ ಹೂಂ ನಮಃ ಓಂ ಹೂಂ ನಮಃ ಓಂ ಹ್ರೀಂ ಹೂಂ ನಮಃ ಓಂ ಹ್ರೀಂ ನಮಃ ಓಂ ಹ್ರೀಂ ಹೂಂ ನಮಃ ಓಂ ಕ್ರೌಂ ಕ್ಷೌಂ ರೌಂ ನಮಃ ಓಂ ಹ್ರೀಂ ನಮಃ ಓಂ ನಮಃ ಭಕ್ತಿಶ್ರದ್ಧಾಯುಧಶ್ಚೈವ ಸರ್ವಕಾಮಾರ್ಥಸಿದ್ಧಯೇ ರುದ್ರಾಕ್ಷಾಧಾರಯೇನ್ಮಂತ್ರೈರ್ ದೇವಾನಾಲಸ್ಯ ವರ್ಜಿತಃ ವಿನಾ ಮಂತ್ರೇಣ ಯೋಧತ್ತೆ ರುದ್ರಾಕ್ಷಂ ಭುವಿ ಮಾನವಃ ತಯಾತಿ ನರಕಂ ಘೋರಂ ಯಾವದಿಂದ್ರಾ ಚ ದುರ್ದಶ ರುದ್ರಾಕ್ಷಮಾಲಿನಂ ದೃಷ್ಟ್ವಾ ಭೂತಪ್ರೇತ ಪಿಶಾಚಕಾಃ ಡಾಕಿನೀ ಶಾಕಿನೀ ಚೈವ ಏಚಾನ್ಯೇ ದ್ರೋಹಕಾರಕಾಃ ಕೃತ್ರಿಮಂ ಚೈವ ಯತ್ಕಿಂಚಿತ್ ಅಭಿಚಾರಾದಿಕಂ ಚ ಯತ್ ತತ್ಸರ್ವಂ ದೂರತೋ ಯಾತಿ ದೃಷ್ಟ್ವಾ ಶಂಕಿತ ವಿಗ್ರಹಂ ರುದ್ರಾಕ್ಷಮಾಲಿನಂ ದೃಷ್ಟ್ವಾ ಶಿವೋ ವಿಷ್ಣು ಪ್ರಸೀದತಿ ದೇವೀ ಗಣಪತಿ ಸೂರ್ಯಃ ಸುರಾಶ್ಚಾನ್ಯೇಪಿ ಪಾರ್ವತಿ ಏವಂ ಜ್ಞಾತ್ವಾ ತು ಮಾಹಾತ್ಮ್ಯಂ ರುದ್ರಾಕ್ಷಸ್ಯ ಮಹೇಶ್ವರಿ ಸಮ್ಯಕ್ ಧಾರ್ಯಾ ಸಮಂತ್ರಾಶ್ಚ ಭಕ್ತ್ಯಾ ಧರ್ಮ ವಿವೃದ್ಧಯೇ ಇತ್ಯುಕ್ತಂ ಗಿರಿಜಾಗ್ರೇಹಿ ಶಿವೇನ ಪರಮಾತ್ಮನ ಭಸ್ಮ ರುದ್ರಾಕ್ಷ ಮಾಹಾತ್ಮ್ಯಂ ಭುಕ್ತಿ ಮುಕ್ತಿ ಫಲಪ್ರದಂ ಶಿವಸ್ಯಾದಿ ಪ್ರಿಯೋ ಜ್ಞೇಯೌ ಭಸ್ಮ ರುದ್ರಾಕ್ಷ ಧಾರಿಣೌ ತದ್ಧಾರಣ ಪ್ರಭಾವಾಭಿ ಭುಕ್ತಿರ್ಮುಕ್ತಿರ್ನ ಸಂಶಯಃ ಭಸ್ಮ ರುದ್ರಾಕ್ಷ ಧಾರೀಯ ಶಿವಭಕ್ತಸ್ಸ ಉಚ್ಯತೆ ಪಂಚಾಕ್ಷರ ಜಪಾಸಕ್ತಃ ಪರಿಪೂರ್ಣಶ್ಚ ಸನ್ಮುಖೇ ವಿನಾ ಭಸ್ಮ ತ್ರಿಪುಂಡ್ರೇನ ವಿನಾ ರುದ್ರಾಕ್ಷಮಾಲಯಾ

0: நம சிவாய் டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் நரசிங்க முனையரையர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: ஸ்ரீ குருப்யோ நம. எல்லா மகானுபாவரிகளிகோ நமஸ்கார. ஈக முந்தக்கே நரசிங்க முனியார் ಅನ್ನುವ ಮಹಾರಾಜ, ಇವರೂ ಕೂಡ ಶಿವಭಕ್ತರಾಗಿರುವ ನಾಯನಾರೇ. ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ, ಹಣೆಯಲ್ಲಿ ವಿಭೂತಿ ರುದ್ರಾಕ್ಷರ ಮಾಲೆ ಇದ್ದುಬಿಟ್ರೆ ಸಾಕು, ವಿಭೂತಿ ಇದ್ರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು, ಶಿವಶರಣರು ಅಂತ ನಂಬಿಬಿಡು. ಅವರು ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆನೇ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸ್ಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
3: Om Namah Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
4: Dear listeners of Shaivam.org, the following is Shukla Yajur Vedam, Karma Shaka, Adhyayam 33.
5: Atha त्रयस्त्रिंशोऽध्यायः. ॐ यज्जाग्रातो दूरमुदैति दैवं तदु सुप्तस्य तथैवैति दूरं गमन् ज्योतिषान् ज्योतिरेकं तन्मे मनः शिवसङ्कल्पमस्तु पितुन्नुस्तोषं महो धर्मानन्तवीशीम् ಯಸ್ಯ ತ್ರಿತೋ ವ್ಯೋಜಾಸಾ ವೃತ್ರಂ ವಿಪರ್ವಮರ್ದಯಾತ್.

0: ಮನತ್ರಯಂ ಉಪಮನ್ಯು ಮಹರ್ಷಿ ಕೀ ಜಯ್. ಸಾಂಬ ಶಿವಾಯ ನಮಃ, ಸಾಂಬ ಶಿವಾಯ ನಮಃ, ಸಾಂಬ ಶಿವಾಯ ನಮಃ. ಹರ ಓಂ ತತ್ಸತ್.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
2: Dear listeners of Shaivam.org, the following is Samaveda Samhita Purvarchikam Prapataka 4 Dashati 7. Thank you.

ಕಲಾಯ ನಮಃ, ಸ್ಥಪತಿ ಸ್ಥಿರಾಯ ನಮಃ, ವಿಜಿತಾತ್ಮನೇ ನಮಃ, ವಿಧೇಯಾತ್ಮನೇ ನಮಃ, ಭೂತವಾಹನ ಸಾರಥಯೇ ನಮಃ, ಸಗಣಾಯ ನಮಃ, ಗಣಕಾರ್ಯಾಯ ನಮಃ, ಸುಕೀರ್ತಯೇ ನಮಃ, ಛಿನ್ನ ಸಂಶಯಾಯ ನಮಃ, ಕಾಮದೇವಾಯ ನಮಃ, ಕಾಮಪಾಲಾಯ ನಮಃ.

0: program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Narasingha Munayarayar Nayanar Puranam, presented by Sri H.S. Thyagarajan. Thank you. Om Namah Shivaya.
2: Sri Gurubhyo Namaha. ಎಲ್ಲ ಮಹಾನುಭಾವರಿಗಳಿಗೂ ನಮಸ್ಕಾರ. ಈಗ ಮುಂದಕ್ಕೆ ನರಸಿಂಹ ಮುನಿಯಾರ್ ಅನ್ನುವ ಮಹಾರಾಜ, ಇವರು ಕೂಡ ಶಿವಭಕ್ತರಾಗಿರುವ ನಾಯನಾರೆ. ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ, ಹಣೆಯಲ್ಲಿ ವಿಭೂತಿ, ರುದ್ರಾಕ್ಷರ ಮಾಲೆ ಇದ್ದು ಬಿಟ್ಟರೆ ಸಾಕು, ವಿಭೂತಿ ಇದ್ದರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು, ಶಿವಶರಣರು ಅಂತ ನಂಬಿಬಿಡು ಅವರು. ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ಆ ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸ್ಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
3: Shivaya. You're listening to Shaivam.org radios, 24/7 spiritual channels from Shaivam.org. Om Namah Shivaya.
4: Dear listeners of Shaivam.org, the following is Shukla Yajur Vedam, Karma Shaka, Adhyayam 33.
5: Atha त्रयस्त्रिंशोऽध्यायः. ॐ यज्जाग्रातो दूरमुदैति दैवं तदु सुप्तस्य तथैवैति दूरङ्गमं ज्योतिषान् ज्योतिरेकं तन्मे मनः शिवसङ्कल्पमस्तु पितुन्नुस्तोषं महो धर्मानन्तवीशीम् यस्य त्रितो व्योजासा वृत्रं विपर्वमर्दयात्.